0: ಲಕ್ಷ್ಮಿ ಜಯ ಲಕ್ಷ್ಮಿ ಸುಬ್ಬು ಲಕ್ಷ್ಮಿ ಸಂಧಾನ ಲಕ್ಷ್ಮಿ ವರಲಕ್ಷ್ಮಿ ರಾಜಕುಮಾರಿ ಲಲಿತಾ ಪತ್ನಿ ಸೌಗಾರ್ ಜಾನಕಿ ಜಯ ಲಲಿತಾ ಭಾನುಮತಿ ಪಂಡರಿ ಬೈ ಸರೋಜ ದೇವಿ ಶ್ರೀ ಪ್ರಿಯಾ ಶ್ರೀದೇವಿ ಶ್ರೀ ವಿದ್ಯ ಜಯ ಚಿತ್ರ ದೀಪ ಶೋಭಾ ಪಡಾ ಪತ್ತಿ ಇತ್ತನೆಯ ಕೋದಾದೆ ಇನ್ನು ಮುನ್ನೆ ವೇಣು ಮುನ್ನ ಮನೋರಮ ತೋರು ಬಚ್ಚಿಕೋ ನಮ್ಮ ಮನೋರಮ ತೋರು ಬಚ್ಚಿಕೋ
1: ಪ್ರಿಯ ಇವಾವ ಅವಳ ಉಡುಮೆ ಇಟ್ಟ ಕೇಳೆ ಕಾಳಿ ನೂಳಿ ಕರ್ಪಾಯಿ ಕಟ್ಟ ಬಂದಿ ರಾಮಾಯಿ ಪಳೆಯ ನೂರು ಪಂಗಜ ತಮ್ಮ ಕಂಚಿ ಪಾನ ಪಂಚವರ್ಣ ಮಂಜ ಮೂಂಜಿ ನಾಗರತ್ನ ಕೋಳಿ ಕಲ್ಲೆ ಅನ್ನ ತಮ್ಮ ಹುಡುಕ ಪಕ್ಕ ಕೋಳಿ ಪಾರು ವರದೆಯಾಗ ಪೇರಲಿಕ್ಕೆ ಆಸ ಪೇರು ಎನ್ನತ್ತು ತಮ್ಮ ಹಿಂಗೆ ಹುಟ್ಟಿ ಪೋಟ ಪೂನ ಕೂಡ ಬೇರೆ ವಚ್ಚ ಮರಂದವಿಲ್ಲೇ ಪಟ್ಟಣತ್ತ ಪಾತಕೋ ಎಮ್ಮ
0: ಎನ್ನತ್ತು ಬಂದು ಸುಮ್ಮ ಯಾರ್ಯಾರೋ ಪೇರೆ ಬಚ್ಚಿ ಅಪ್ಪ ಪೇರೆ ಬಚ್ಚಿ ಬಿಡುವೋ
1: ಆಂಬಳೆಯ ಪೊರಕಾಮೆ ಪೊಂಬಳೆಯ ಪೊರಂದು ಪುಟ್ಟ ಅಮ್ಮ ಬೇರೆ ಬಚ್ಚು ಬಿಡುವೋ ಹಿಂದಿನ ಕಾಂಜಿ ಕಾಂಜಿ ಕಾಂಜಿ ದಿನ ಕಾಂಜಿ ಕಾಂಜಿ ಕಾಂಜಿ ದಿನ ಕಾಂಜಿ ಕಾಂಜಿ ಕಾಂಜಿ ನಿಜ ಕಾಂಜಿ ದಿನ ದಿನ ಕಾಂಜಿ ಕಾಂಜಿ ಕಾಂಜಿ ನಿಜ ಕಾಂಜಿ ಹಿಂದಿನ ಕಾಂಜಿ ಕಾಂಜಿ ಕಾಂಜಿ ದಿನ ಕಾಂಜಿ ಕಾಂಜಿ ಕಾಂಜಿ ನಿಜ ಕಾಂಜಿ ಕಾಂಜಿ ಕಾಂಜಿ ನಿಜ ಕಾಂಜಿ ದಿನ ನಿಜ ಕಾಂಜಿ ಕಾಂಜಿ ಕಾಂಜಿ ನಿಜ ಕಾಂಜಿ
2: வளர தயாரா முன்னேற தயாரா உங்க பிசினஸ் உயர்த்தி கொண்டு செல்லுங்க
3: 85% வரை LTV மணப்புரம் IGL கோல்ட் லோன் மூலம் பணம் சுலபமாக கிடைக்கும்
2: 5 கோடி வரை கடன் உங்கள் தொழில் வளர்ச்சிக்கு உதவும்
3: நம்பிக்கையுடன் வளருங்கள் இலக்கை அடையுங்கள் மணப்புரம் உங்க பிசினஸ் வளர உதவும்
2: மணப்புரம் பைனான்ஸ் லிமிடெட் வாழ்க்கையை எளிதாக்குங்கள் டோல் ஃப்ரீ எண் 1800420 2233